ಎದಚು ತಿಪುಲ್ವಾಲಾ ಅಭಿಯಾನ್ ಬುನಿರ್ ಆಗಲಿ ಬುನಿರ್ಯಾನು ಶೌಕತ್ ಮೊಬೈಲ್ ಅಡೋ ನಮ್ಮ ಪ್ರೊಡಕ್ಟ್ ಲಿಗಲಿ ದಿವಾಖಲೆ ವಫಾದ ಬಾಜವಡ್ ಆಗಲಿ ವೆಲ್ಕಮ್ ವಫಾ ಮುಖ್ತಿಯಾರ್ ಹಮ್ಸಾದ್ ಅಕ್ಬರ್ ಪೂರಿ ವೆಲ್ಕಮ್ ಮರಿಯಮ್ ದ ಸ್ಪೇರ್ ಸಂಗ್ ರಾಗಲಿ ಉಸ್ಮಾನ್ ದ ಬಾಂಡಿರ್ ಆಗಲಿ ಅನೂಬಾ ವಫಾ ಫ್ರಾಮ್ ಸವಾವಿ ಸಾಬಿಲ್ ಹಕ್ ದೂದಿರ್ ಆಗಲಿ ದೇಜಿ ಸಯೀದ್ ಗುಲ್ದ ಸವಾಬೈ ರಾಗಲಿ ಶಾಯಾನ್ ದ ಮರಗುಲ್ ರಾಗಲಿ ಶಾಯಾನ್ ದೇ ಕಶೇನಾಜ್ ದಾ ಉಸ್ ಕಶಾಯಾನ್ ದ ಮರಗುಲ್ ಜಮಾ ಪ್ರೋಗ್ರಾಮ್ ಓರಿ ಜಮಾ ಸಲಾಮ್ ದಿ ಕಬೂಲ್ ಕಿ ಔ ಕಶೇನಾಜ್ ದ ಮರಗುಲ್ ಜಮಾ ಪ್ರೋಗ್ರಾಮ್ ಓರಿ ಹುಂ ಜಮಾ ಸಲಾಮ್ ದಿ ಕಬೂಲ್ ಕಿ ಜಿ ಗುಲ್ ರಂಗ ಸುವಾತೆ ದ ಸವಾಬೈ ರಾಗಲಿ ಏ ಸುವಾತೆ ವೆಲ್ಕಮ್ ಗುಲ್ ರಂಗ ಕುದೀತ ದ ಉರ್ಮೋಡು ಅಲಿಜಾದ ಅಬಾಜು ಅಲ ಅಬಾಜು ಅಲ ರವಿಕ್ಷವಿದಿ ಮಾಶಾಅಲ್ಲಾ ಮುಸ್ತಫಾ ಅಮೀದ್ ಪಂಚಪೀರ್ ಜಮ್ಮು ಪ್ರೋಗ್ರಾಮ್ ಉರಿ ಯದ ಮುಸ್ತಫಾ ಅಮೀದ್ ಮುಸ್ತಫಾ ಖದೇ ಜಡೀರ ಖದ ಫರ್ಹದ್ ತುರ್ಬಿಲಿ ಡೇಮ್ ದಾ ಟೈಮ್ ಜಮ್ಮು ಪ್ರೋಗ್ರಾಮ್ ಉರಿ